ಬಹಾಮ ಹೆಲಸ ಇಷ್ಕ ಏಟಂ ಬಹಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕ ಏಟಂ